0: ರಕ್ಷಿ ಜುವತಾಶ್ ಖಾನ ಕೆಲ್ನು ಹುಣ್ಣ ಬಚ್ಚಾ ಲೈತರ್ ಸೌನೆ ಕೂರ ಜಾನೈಗಾರ್ನು ಹುಣ್ಣ
1: ಜಾತ್ ಪಾತ್ ಲಿಂಗ ಭೇದ ತೋನಿ ಗರ್ನು ಹುಣ್ಣ
2: ಹೆಲ್ಮೆಟ್ ನಲೈ ಮೋಟರ್ ಸೈಕಲ್ ಚಲಾವ್ನ ನೀ ಹುಣ್ಣ ಜಥಾವಾವಿ ಓವರ್ಟೇಕ್ ಕೈಗೆ ಗರ್ನು ಹುಣ್ಣ
3: ಬ್ಯಾನ ಖಾಲಿ ಪೇಟ್ ರಾತಿ ಧೇರೈ ಖಾನ ಹುಣ್ಣ ಚಿಲ್ಲೋ ಗುಲ್ಯೋ ಅಮಿಲ ಪೀರ ಧೇರೈ ಚಖ್ನ ಹುಣ್ಣ
1: ಪೀರ ಚಿಂತಾ ತಾನಾ ಟೆನ್ಷನ್ ಧೇರೈ ಲೇನು ಹುಣ್ಣ ಎತ್ತಿ ಗಾರಿ ರೇಡಿಯೋ ಡೇ ಸುನೆ ಕುನೆ ರೋಗ್ಲೆ ಚುಣ್ಣ ಅರೆ ವಾಹ್ ದೇಶ ಕೆ ಸ್ವಾದಿಲ ರೇಡಿಯೋ ರೇಡಿಯೋ ಆಡಿಯೋ ಏಕಾನ್ ದ್ವಿಕಾನ್ ಮೈದಾನ್ ಎಸ್ ಮೈ ಚ